ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಇಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕರಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ.

ಮಣ ಮಂದಿಗೂ ಹರ್ಬರ ಉಸವರ್ತಿದುಂತುಯ್ ತುರ ಗೋಪಣ್ಣ ಫಿರು ಗರ್ಗರ ಅಶ್ರಾಖಂಡ್ ಕರ್ಕಿ ಜರ ಸುಗಿ ಸರ್ಲ್ಯಾವರ್ ಗಸರ್ಲ್ಯಾವರ್ತಿ ಸಪರ್ ಕರವೀನಾ ಸುಗಿ ಸರ್ಲ್ಯಾವರ್ ಹಸ್.